nyame asɛm nkwa gye wo nhyira wo mpagya wo gyidie ɛne wo nkanya nti ɛne aba yɛba saa yɛa mo nso yɛ mu na mo nsupɔt yɛ